0: ಗರಿದ ನಿಧ ರಿಧ ನಿಧ ಬದ ನಿಧ ಬ ಮಗ ಗರಿಗ ಮಮಗ ಗರಿಗ ಮಮಗ
1: ಗಗ ಮ ಗಗ ಮ ಪ ಮಗ ಬ ನಿಧ ಬ ಸ ನಿಧ ಬ ರಿಧ ನಿಧ ದ ಬ ಮ ಗರಿ ಗ
0: ಗ ಗ ಮ ಮ ರಿ ಗ ಮ ಗ ಮ ಗ ಮ ಸ ಮ ಗ ಮ ಮ ಗ ರಿ ಸ ರಿ ಗ ಮ ಪ ಪ
1: ಪದ ನಿಧ ನಿಧ ನಿಧ ರಿ ಗ ಮ ಗ ರಿ ಗ ಸ ರಿ ಜ ದ ನಿ ದ ಬ ಮ ಗ ಮ ಮ ಪ
0: ನಿ ನಿ ಬದ ನಿಧ ನಿಧ ಮ ಬದ ನಿ ಸ ಬದ ನಿಧ ನಿ ಸ ನಿ ಸ ರಿ ನಿ ಸ ರಿ ನಿ ಸ ನಿ